0: irala makaa mutambo ini gacokia ngatho cia mwanya magi n kana kangä thutha wa kå igua rwä mbo rwa må ndå å gwä two joni ndicå rwä mbo rwä tagwo maheni nyä mbo icio igatå kinyä ria wega thaa inya ndagä ka na inyanya gå kå nä gwa gå kene fm rwä mbo twaprani ngatho nyingä må no harä a hothe å rä gwakä rwo atä a maå ndå nä mega nä mahoreru mambo iko sawa mambo iko firi ya rä u rä itanamba gå thiä kå rä a ndå pole sana nä ndona ndageria gå tarä ria ndeto njega må no ya kå rä a gwa coko mu na ndarigwo nä kä kä rarä a no ndakä ona gå kiumanaga thä na ndona kumanaga thä na kidogo kidogo no nä ndakä rwo nä gagä thondekwo nä kå rä andå aingä må no må ndå akå gå raga tigiti å karega gå thiä na arä a angä matikwamå ka sms karega kwä kana nä watobora kandå na tobora nä ndamå kä ra ndå mä ri nyingä må no må no må haha thengä må no jn wa ngui å ranjä ra wathaka maitä matatå na ndå rä rona ka sms ndå kamake nä gagå coka kuma na dris kidogo but for now mambo imekua sawa for now mambo imekua sawa koguo nä å kå njä tä kä ria o rä ngä rä u twambä rä rie officially twambä rä rie officially na tondå mathaa nä mathiä te må no må no må no mathaa nä mathiä te må no må no må no harä kä ndå kä mwe tu ngwenda kwamba kå nä ana kahinda-inä gaka harä kä ndå kä mwe tu ngwenda kwamba kå nä ana kahinda-inä gaka na kä ndå kä u ti kä ndå kä ngä nä kä ndå gä gwä two rent nä kä ndå gä gwä two rent by the way no gå korwo we wä må ndå wä hau tarä hä te rent yaku mweri må hä tå ku wahetwo nä radio ndi nginya mweri twendi tha ici må rathiä å guo nä mchezo ya panya na paka no gå korwo rent yaku of course nä mweri å rathira nä å rabatara gå korwo å kä mä rä ha må ico å yå no gå korwo må thikä rä ria wa gå kena fm yes no gå korwo må thikä rä ria wa gå kena fm kä ndå gä gwä two rent ä yo ä na mä eri ä rä tatå å tarä hä te ona no å korwo nä wahingä irwo nyå mba å ikaraga kwa må rata waku kana maå ndå mangä ta macio rä ngä no å korwo nä rent ya nduka inä å rä hamba ä mweri twendi kä ndå wä na kawabici å koragwo nako ndå rä hä te ndå kamake ndå kamake pole sana nyamå no nä rathiä gä tä gä kä nga nä kä raihire yes ndå kamake na ndå kamake må thikä ria wa gå kena tondå wä na kamweke gakå inå kana rent ä yo harä kaå ndå ngwenda ngwä re haha ici no mbeca ibatithä tio igetwo rent ici no mbeca ibatithä tio igetwo rent ici nä ngiri 45 ngiri 30 cigä two haha nä getha we igå kwamå re harä a å kwamä te na arä korwo nä ndäaheo kamweke gaka tondå ngiri 45 nä njega nani nä njega na ngima na mbeca ici rä iraheo andå igana rĩmwe iraheo andå aigana iraheo andå igana rĩmwe na kuma haha harä kaũndå tågwä ka må no kahå thå indo ici ciothe nä ngå cineana na ngå he må ndå kamweke ga kå gå ra tigiti å mwe tå thiä tå rä kä tie ta rä u ithaa rä rä tanathira no nyende andå igana rĩmwe makorwo matugä two na må ndå ciringä ngiri thate nä kuonania o ndagä ka harä na andå ikũmi magå korwo makä neo rent o ndagä ka harä na andå ikũmi magå korwo makä neo rent na no njuge andå a mbere othe kå ingä ra haharä maheo renti ä rä kå andå a mbere othe maheo renti ä yo koguo harä a hothe å rä to rä u nä hä ndä twambä ria officially nä hä ndä mä tambo yacokereria wega we å renda kå inå kana ciringi ngiri 45 å gå cagå ra box number 3 kå rä a gwa coko murwa kå rä a gwa coko huru tå twarane rä u woe thimå ya kå hinya star 624 hash woe thimå ya kå hinya star 624 hash enda woe thimå yaku må thikä rä ria å hinya star 624 hash wona wa hinya star 624 hash nä å raheo option ya gwä cagå rä ra box ä rä a å kwenda hau nä ho ngwenda wambe wä cagå rä re box na baithatå hau nä ho ngwenda wä cagå rä re box na baithatå wä cagå rä re box na baithatå na haha gå tira makania kana wanaingä ra gå kå kandå rå waingä ra tå kå iganania andå othe gä tonga na må thä ni wä nacio na å tarä nacio no kä ndå gä a bata nä atä tå renda andå igana rä mwe tu maheo må ndå ciringä ngiri thate koguo thibindi yaku ya guoko ithaa rä rä rä tanathira ä yo nä we gå gå teithia na nä ngwenda ngwä re kaå ndå kamwe mweke ta å yå ti mwoneki na duka Amerika na matatu na toro ni dage kwira uria ugwika ni wega guhingurira na ngwire ati ni wigurire tigiti ucio umwe na ihenya nigetha uteithike twarikanira uko ya thimo uthiko uria gwa star 624 hash ikore gwa star 624 hash kore gwa star 624 hash na one na wahenya star 624 hash we sagurire boxi na by the two wikire kindu gigwitwo pin yaku na gwenda wabe wigurire tigiti umwe tu gwenda guthaithe tondu andu aingi ni makurumira matho na mitaratara na tondu uhuthairio maundu tigiti ni siringi 20 ona we tondu waingira guku ndirerwa andu 15 muru tondu waingira guku 15 muru uingiraga koguo muru othe ena kamwe kaigana na kwina cashback kwina cashback for example daike no tularia John Mwangi dona no aheo rent yaku ya siringi 30 mudo gwetwo Geoffrey Miguo ni waheo cashback ya siringi 30 mudo gwetwo Duncan Wabugu ni waheo kindu gwetwo rent ya siringi 30 congratulations ane gather no gututhikiriria ona Simon Maina ni dona no aheo rent yaku Boniface Irungu ni waheo rent yaku koguo ruhane kwambia gutangamuka hane kwambia gutangamuka tondu hatiri ndungi na kono uhotithio umenye ati odagika odagika hana ndo maratugo yes kiu nikyo gikeno giakwa odagika odagika koguo utiga gwitigira ati nga ciathire ciikurukire ati ni maheo ni ciathira asa tigethira ciothe hamwe yes kyo thimu uhinya star 624 hash ni star 624 hash ona wahinya star 624 hash wisa gurire kindu gigwitwo boxi na by the two wisa gurire kindu gigwitwo boxi na by the two wikire pin yaku ngwira gukambo karugamia maundu mothe tondu urokire kuhoya ngai ruci ni wamwira atiriri ni akuni hari aguveremera ale meri ro maika ikuru kienet na hau koro matiekire uguo let me tell you ginyo muthi matingi ati matingi gutingi koruganu ati ni mateithikire uguo ni gukwira ati uguo ni gukwira kaundu gabata muno onawe kahinda inigaka onawe kahinda inigaka onawe kahinda inigaka no uteithike onawe kahinda inigaka no uteithike wikurukia neti yaku ni kuga atiriri woe an extra ikinya toto atige dakika ithano na ni heri twahingura ha yes ndona mudu gwitwo Joseph Wabugu congratulations Evans Dungu Peter Gitahi na mudu gwitwo Amos Dungu na John Muiru ne maheo acio ni andu 10 abere cio ni andu 10 abere cio ni andu 10 abere aria mahetwo kindu gigwitwo ciringi 30 o mundu we nawe wi ha wetereire ki wayathimu ukanyakanya star 624 hash ciringi 30 no cihuthire trend no cihuthire ta school fees na no cihuthire uria ukwenda isi no sihothire uria ukwenda na ndukuri ukuria ni mundu tondu besa ni siaku nikwenda kuhurira mundu ya thimu ni umwe wale mahe rent dagikeno no ndingitha kwamba kumuhurira ndahota gukuiria ngoro tondu nawe ni urethana nayo ajue ni urethana nayo rent ino na tondu ni urethana nayo ri kana kire kingi giothe urenda hari kaundu kamwe ngwenda wike e kaundu kamwe ngwenda wike e kaundu kamwe ngwenda wike umenye ati tigiti ni umwe dagikeno aiko ndugurite tigiti ucio ithari ritanathira ndwina mweke ungi wa kugura rent aiko ndugurite tigiti ucio umwe koguo tigiti ucio umwe tigiti ucio umwe tigiti ucio umwe tigiti ucio umwe ni wode ya ndugure thikure wa star 624 hash ni star 624 hash ndabe ogura tigiti umwe tu we utari wagura kwanza we utari ga kugura we utari uragura ni we ndenda ogura tigiti uriku tigiti ucio umwe ari mudu thaisi urahura thimu akienda murata ya mukombere besa ari mudu ngi arauga you know mudu mara ndiragera ne maingi muno na enda kwigurira kindu gigwitwo gakuo ga thimu tuindo twa nyumba hari tuindo tuingi muno mudu ucio arenda kwigurira no ndari no hoti ucio gitumine kiriku tuvesa tulia thiete gucokaniria thia gucokaniria tukagia maundu yes athia gucokaniria tugeka atia tukagia maundu na twagia maundu ri twagia maundu twagia maundu akaremwo ni kugura kiri arenda akaremwo ni kuriha kindu gigwitwo nyumba akaremwo ni kuriha mathire mene na maundu magi na to tuga kenyu na kenyu sianagiranda kenyu na kenyu sianagira ko sianagiranda wigererie riu nigetha ukinuke na kiria gigi yaku tuga ukuyathi muthikura wa star 624 hash uthikura wa star 624 hash wigurira tikiti ucio mwa star 624 hash ni star 624 hash sagura box na baitha tu iyo ni rent aikono agura tikiti ucio mwa ndu na rent nigwenda ugure tikiti wa keri tikiti wa keri tikiti wa keri tikiti wa keri yes tikiti wa keri tikiti wa keri wina kindu gigwitwo sai wa thaithano tikiti wa keri wina sai wa thaithano tikiti wa keri wina sai wa thaithano na tikiti ucio wa keri wina sai wa thaithano ri ni wa kuria kwa rent ugigura tikiti ucio wa keri wage sai wa thaithano wigurire tikiti wa gatatu kogu we ukugura tikiti wa gatatu wina mweke wako ino kana siringi nuthu milioni thutha wa dagika ingi 10 kogu guhea dagika ingi 10 siathie muno dagika 15 nigwenda kwira mundu wi hau uguo mundu ukorwo ari wa mbere riu agikorwo ni agurite tikiti umwe kugura tikiti igiri irumanirire ithari athaithano kugura tikiti igiri irumanirire ithari athaithano yes kugura tikiti igiri irumanirire ithari athaithano mundu ucio ena mweke munene muno wa kuinuka na siringi ngiri thate kuinuka na siringi ngiri thano ona siringi ngiri 10 yes kana siringi ngiri 500 kogwo ni thaithano wigurire tikiti igiri irumanire we wa mbere kwerogra star 624 hash guhedage kaige sigana guhedage kaige 15 guhedage kaige 15 uthiko wa star 624 hash uthiko wa star 624 hash uthiko wa star 624 hash wigurire rent tuhete adu 15 peke yake tureda adu 85 adu 85 niyo tuleda tugani kule wa star 624 hash wakoro we wa bere kugula tikiti isho ilu mandirire yes idhari ya thaithano maudu maku mwoke wega
1: Nairobi the capital city turadha makametabo ine ya 92.2 Gukena FM gaka negaitu Gukena News mohoro madhudhuria na mashuge wega
2: in these refugee camps in the classrooms we have an alarming pupil to teacher ratio
1: kuma deine na jo afurori
3: Africa is endowed with sufficient water resources to meet our basic needs while supporting agriculture
1: maya ni mohoro magu Ken FM ugithomerwo ni Isaac Waihenya
4: Ulea wale muni inu wa mutogori ya wafurori ili gathi waga shogwa ni ahadite shira wa kulegana na igotu ine nego kidira kuhaguru wake igotu ine lia kushokia shira woko furori ine mawo kiri ya gashogwa mugetu igotu ine nili ya tira mugaru na wado kuwana nili ya kideli ya kuhaguru wake na kushoka kwa dhanari huwa hadara ya shirigi milioni mirogo etano ni buge ya sunete kuwana ni agaralile ihotoshi ya kehede ya kualireli ya deretu ya kumuhagora dudu ya shiridhani ya tatu ni wa Antoni Murema